ಕೈಲಾಸ ಕಾಸುಜಿ ಮನೆ ಬಂತವನು ದೇಖಿ ಸರ ಸರ ಖರೆ ಖರೆ ಬಂತು ರಾಜ್ರಪತಿ ಮರದಕು ಸಮನೆ ಮಜಾಲಿ ನರೈನ ಗರಿ ಸದಾನೇ.